ಪ್ರದೋಷ ಸೋಮವಾರ ವ್ರತ ಸಾಂಗೆ ಹನುಮಂತೆ ಮಸ್ತಕಿ ಠೇವಿಲಾ ಹಾತ ಝಾಲಾ ಚತುರ್ದಶ ವಿದ್ಯಾವಂತ ಚತುಷ್ಠಿ ಕಳಾ ಆಕಳೀತ ಜೈಸಾ ಆಮಲಕ.

ಪ್ರದೋಷ ಸೋಮವಾರ ವ್ರತ ಸಾಂಗೆ ಹನುಮಂತೆ ಮಸ್ತಕಿ ಠೇವಿಲಾಹಾತ ಝಾಲಾ ಚತುರ್ದಶ ವಿದ್ಯಾವಂತ ಚತುಷ್ಷಷ್ಠಿ ಕಳಾ ಆಕಳೀತ ಜೈಸಾ ಆಮಲಕ.